ದ್ರಷ್ಟಾಸ್ಥಿತಾವಧಿಮಖೋ ವ್ಯತಿರಿಕ್ತ ಆಸೆ ಯಸ್ಮಿನ್ ವಿರುದ್ಧಗತಯೋ.